ಡಬ್ಲ್ಯೂ ಅಲ್ಲೇ ಹಮೂಲ್ ಸುಣೋ ಅನಿಲ್ ಕುಮಾರ ಗಾಯಿ ಯಲೋ ಗೀತ್ ಯಕದಗೆ ಅಬಖದ್ ಹೇಗೋ ಆಜಗ್ ಏಪಣಕ್ ಅಂಕ ಬಡ್ಡಿ ಆಗ್ಯಾ ನಿಣಕ್ ಡಗಳಿಯು ಆಜಗ್ ಏಪಣಕ್ ಅಂಕಕ್ ಪ್ರಸ್ತುತ ಕರ್ತಾ ಛಿ ದೀಪಿಕಾ ಪಂತ್ ಅಪು ಲೋಗದಗೆ ಆಗಿಲ್ ಕಾರ್ಯಕ್ರಮ ಮೇ ಫಿರ್ ಭೇಂಟ್ ಹಲಿ ಅಬ್ ದಿಯೋ ಆಗ್ಯಾ ನಮಸ್ಕಾರ.